ಮೋಕ್ಷರ ಬೋಲ ಶಂಕರ ಪಾರ್ವತಿ ಪರಮೇಶ್ವರ ಈಶ್ವರ ಜಗದೀಶ್ವರ ಪರಮೇಶ್ವರ ಕರ ನಿಂಸುಮ ಆ ಈಶ್ವರ ಜಗದೀಶ್ವರ ಪರಮೇಶ್ವರ ಕರ ನಿಂಸುಮ ಶಂಕರ ನೀ ಭಕ್ತುಲಕು ಸುಖ ವೆಂಕಯ್ಯ ನಡು ದೊರಕುಮಾ

ಪರಮೇಶ್ವರ ಜಗದೀಶ್ವರ ರಾನು ಓನು ತೊವ್ವ ಹಲ್ವನ ರಹಿದಳಗಿ ಕಿನ್ನರವಾಯ ರಾನು ಓನು ತೊವ್ವ ಹಲ್ವನ ರಹಿದಳಗಿ ಕಿನ್ನರವಾಯ